ಹೊಗಡೋಳ ಹೊಗಡೋಳ ಮನಿ ಮನಿ ಮನಿ ಹಗಲ್ ಹಗಲ್ ಅಡೇ ಹೋಗಿ ಮುಖ ಕರೀವಿ ಹೊಗಡೋಳ ಓ ಪಾಣಿ ಬೀವಿ ಸಾಡೋ ಕರೀವಿ ರೋಡ ರೋಡ ರೋಡ